ಇತ್ಯಾದಿ ಸುನ ಸಾವಧಾನ ಮನಲೆ ಶ್ರೀರಾಮ ಜೀಕ ಕಥಾ ಎಷ್ಟು ಪುಣ್ಯ ಪವಿತ್ರ ಛಲ್ಫಲ ಹುದ ಆನಂದ ಮಂಚು ಮತ ದುರ್ವಾಸಾ ಮುನಿ ಗರ್ಸು ದರ್ಶನ ಬನಿ ಶ್ರೀರಾಮ ಕೋಕೇ ದಿನ ಅಪ್ನಾ ಸಾಠಿ ಹಜಾರ ಶಿಷ್ಯ ಸಂಗಲಿ ಸ್ವತೈ ಗಯೆ ಮನ ಮನ ದೇಖುನ್ ಪೌರನ್ ರಾಮ ಕೋ ಜಗತಲೆ ಜಾನುನಿ ನಾರಾಯಣ